Oyo nyame wo te ase ye mase nyankopon so Radio isa wo te ame ba dia wo mi na twebe wo radio na sori e radio wo te ase fa dia nyame kase ye mase nyankopon wa wa chi ye no nkwa.